ಪುನಾಯಿಚೆ ವಿಚಾರ ಕಿರಣಿಕ ಸಮಯ ಕಲೆ ಪುಸ್ತಕ ವಾಸುಯ ಗ್ರಂಥ ವಾಸುಯ ಸ್ವತಃ ಸಮೃದ್ಧ ಕೊರಿಯ ಮುಖರ್ ಸರದನ ಆಸ್ವಾದ ಕೊರಿಯ ಭಕ್ತಿ ಗೀತಾಂಚ ಆಮ್ ಸಾಧಾರ್ಯ ಕಲೆ.